ಅಯನ ಭಜಮಂತ ಜನೈಕಮ ಐ ಮಾದ್ರೆ ಮಿಯೋ ಸನ್ ಫ್ರಾನ್ಸಿಸ್ಕೊ ಬೆರ್ದೋನಲೋ ಸೆನ್ಯೂರ್ ಐ ಆಲ್ಮಾ ಲೂಯಿಸಾ ದಿಯೋಸ್ ಕೆ ತೆ ಬೆರ್ದೋನೇ.